ಶೀಶಿಯಕ್ಕೆ ಕಡಿಕೆ ಜದಿವಿ ಚಿತ್ತಾಯ ಬಿತ್ತದ ಬಿತ್ತ ಪಲಿಮೆ ಜಾತಿಕರಾತ ನಹದ ವಿಶ್ವಾಶಿಕದೆ ಗಮ್ಮದೆ ಮಾರು ತಲಿದೆ ಅಂದರು ಡಾಚಿ ಕುಮ್ಮಿ ಸದರಾದೆ ಚಾರ್ಚು ಫೇರಿ ಟೂಂಡಿ ಜಾಮ ಸುಣ ಮೇರಿ ಹರಿದಾಸಿಕ ದೇ ಬೇಬ.